ನಿಮುಕ್ಟಾಪುರ್ನಮಸ್ಕಾರ ಜ್ಞಾನಕೋಪಸ್ತಾರಷ್ಟಪತಿ ಮಾನ್ಯ ಪ್ರೀತಿರಂಜನದಾಸ ಸಾರ್ಕಿಟಲ್ ಸಂಸಂಗೇತ ಸತ್ಯ ಜಾನೆ ಆಪ ಸ್ವಮಂಗಾ ಮನ್ ಕಿ ವಾಸ್ ನಮಂತೆ ಕರೈ ನಾನಕೋಡ್ ಮದೆ ಕಾಸಸ ವಿಸನ್ ಕಿ ಮಾಯಾ ದೇ ಹೋಯ ಪಿನ ವಿಸ್ವೇಸ್ ಮುಕಾ ನಿರ್ಮಲ ಕರ್ಮ ಕೇವಲ ಬಲ ಕೀರ್ತನ ಸಂಗ್ರಹ ಚೈ ಸಾವು ಕರೋ ಕರ್ಕೆ